0: ಮಗನದ ಊರು ಲಚ್ಚಾಗುಮ್ಮಾಡಿ ಓ ಲಚ್ಚಾಗುಮ್ಮಾಡಿ
1: ಕೊಟ್ಟುಕೊಟ್ಟಿ ನೀ ಬಾಲ್ಯಗಾಲೊಂಚಿ ಗಂಗನ ತೋಲ್ಕ ಪೋಯರು
0: ಆ ಊರು ಪೇರು ಬೊಗ್ಗುಲ ಗುಟ್ಟ ಓ ಲಚ್ಚಾಗುಮ್ಮಾಡಿ ನಾ ಲಚ್ಚಾಗುಮ್ಮಾಡಿ
2: ಬೊಗ್ಗುಲ ಗುಟ್ಟ ಬತ್ಕಾಲ್ ನಾಟಿ ಮಹಾದೇವಪುರದ ದರ್ಗಾಸಿದೆ
1: ಪೊರಪ್ಪನ ಅಡಿಗೆ ಮಾಡಿ ಪಟೇಲ.